0: ನನ್ನೋನ್ರ ಬರ್ಬಾದೆ ಐನೋನ್ರ ನನ್ನ ಬೀಕುತ್ತವ
1: ಚುಂಬಲಿಕೆ ಆಯಾ ಜೇ
0: ಹೊಲ್ದಾರೌಲೆ ನೋನ್ರ ನೀ ಕನ್ನ ಮೊಂಡೋನ್ರ.

0: ತಗದೆ
1: ಪದನಿಧನಿಧ ಮಮ ಶಂಖ ಪ್ರಿಯ ರಾಗಮು ಪದಬ ಪದಬ ಪದಬ ನಿಗಮ ಬದನಿದ ತನಿದ ತನಿದ ಗಮ ಬದನಿದ ನಿನ್ನಿದ ನಿನ್ನಿದ ನಿಮ್ಮ ಬದನಿದ
0: ತರಗಡದಿಂ ತರಗಡದಿಂ ತರಗಡದಿಂ ತಕದಿಮೆ ತರಗಡದಿಂ ತರಗಡದಿಂ ತರಗಡದಿಂ ತಕದಿಮೆ ತರಗಡದಿಂ ತರಗಡದಿಂ ತರಗಡದಿಂ ತಕದಿಮೆ
1: ನಿಧರಿದ ನಿಧರಿದ ನಿಧರಿದ ನಿಧರಿದ